ಜೋರ ಜೋರಿರಿ ಒಂದು ಬರೀ ಗಾಯಿ ಗಳಿ ಗಳಿ ಮುಂದೆಲ್ಲ ಬಾವ ಈಗ ಕೊಡ ಜೋರ ಜೋರಿರಿ ಉಂಟಾ.